ಬನ್ನಿ ಪದನಿ ಸನಿದ ತಣತ ಜಂ ದಪ ಜುಣತ ಜಂ ಜಂ ಪದನಿ ಪದಪ ಜಂ ತ ಜಂ ಪಮ ತಣಕು ಜಂ ಜಂ ಪಮ ಪದೀಂ ತಗಿಟ ನಿಧಮ ಜಂ ತರಿತ ಸನಿದ ಕುಪುಂ ತಗಿಟ ಗರಿಣಿ ತ ಜಂ ಪದನಿ ತ ಜಂ ತರಿಗಮ ತಗಿಟ ಜಂ ಗರಿಣಿ ತತರಿತ ಜಂ ರಿಗಮ ಪ ಪದ ತ ಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿಗದಿ ನೀದ ಸರಿ ಗಿಣತು ಸರಿ ಗಮ ಪದನ್ನೀ